0: ಪ್ಲೇ ಲಕ್ಕಂಡ್ ಗೋಲ್ಡನ್ ವಾಯ್ಸ್.
1: ಶ್ರೀಲಂಕೆಯ ಸರಾಬಿ ಶೇಖ್ ಲಕ್ಕಂಡ್ ಗೋಲ್ಡನ್ ವಾಯ್ಸ್ ಮೇವೆನೊಕ್ಕೆ ಒಬ್ಬ ಎಫ್ ಎಂ 91.5 ಅಹಾಗೆ ನಿನ್ನ ಬೆಲಾವ ತವ ತರಂಗ ಕಾರಣಿಯ ಕಿನ್ನವಾ ತರಂಗ ಅಂಕ ಅಪಿ ಕ್ಯೂವೋತಿಂಗ್ ತಿಸ್ ಪಂದಹ ಸಾಯಿಸಿಯ ದಾ ಹತ್ತರೆನ್ ತರಂಗ ಕಾರಣಿಯ ಐಬವ
2: ಐಬವನ್
3: ನಮಗೇನು
2: ಜೆಎಂ ಕಲ್ಯಾಣಿ
3: ಜೆಎಂ ಕಲ್ಯಾಣಿ ಜೆ ಎ ಮಿಲ್ಟನ್ ಪೆರೇರಾ ಗಾಯನ ಕಲಿ ಕಲ್ಯಾಣಿ ಮಂಗಳಂ ಕಿಲ ವಾಟದು ಕಲ್ಯಾಣಿ ಗಂಗಾ ರಾಜಿನಿ ಗೆಲು ಏನೋ ವಸಂತ ವಸಂತನ ಹಾಗೆ ಕಾಲಿ
1: ಕಲ್ಯಾಣಿ
3: ಗಂಗಾ ಕೇಳದು ಏನೋ ಕಲ್ಯಾಣಿ ಗಂಗಾ ಇದು ಗಂಪಲ ಗಂಪ ಇನ್ನಿದೆ ಕಲ್ಯಾಣಿ ಗಂಗಾ ಕಲ್ಯಾಣಿ ಅದರ ಲುಕು ದೂರ ನೇ ಗೇಲ ಬಿಟ್ಟು ಪಿಳಿಗಂಡ ಪುಳುವ ಕಲ್ಯಾಣಿ ಮನೋದ ಕರಣ್
2: ಸಂಗೀತ
3: ಅರಿಮಲ್ ಹಸನ ಗೀಯಾ ಲತಾ ವಾಲ್ಪಲ ಕಿಯನ್ನ ವಿಶಿಷ್ಟ ಗಾಯನ ಶಿಲ್ಪಿನಿಯ ಹರಿ ಅಪೂರ್ವ ಗಾಯನ ಕರಬು ಸಮ್ಮಾನನೀಯ ಗೀಯಕ್ಕೆ ವರದ್ದಕ್ ನೇ ಈ ತರಂ ಜನತಾ ಸಮ್ಮಾನಕ್ಕೆ ಈ ಗೀತೆ ತಿಬುಣಾ ಏನ ಒಂದು ಗಾಯನ ಅವಸ್ಥಾ
1: ಅಪಿ ಅವಸ್ಥಾವ ಲಭಾ ದೆನ್ನ ಹದನ್ನೇ ತರಂಗ ಅಂಕ 35 614 ತರಂಗ ಕರನ್ನ ಜೆ ಎಂ ಕಲ್ಯಾಣಿ